ಚಿಕ್ಕಪಕ್ಕ ಅಷ್ಟಮಂಕರಿ ನೀವು ಕಂಚಿಕ್ಕಪಕ್ಕ ವಾಸಿ ಪಿತ್ರಹಿತ ಮನೀತೆ ಮಯ ಪುನೀತ ಕೊಸೆಚ ಮೈ ಹಿಂಕು ನಮ್ಮ ಪಕ್ಕ ತಿಯನ್ ಕೊಸೆಚ ತಿಯಸ್ಕಮಂತ ಮೈ ಹಿಂಕು ನಮ್ಮ ಅಕ್ಕ ಆ ಪುರಾರಿತ ವಾಸ್ಕ ಶಿನಜತ ಓಸೆಸ್ ಓಸ್ ನಿಂಗ್ ನ ಚೋಚೈ ಮತ್ತ ನ್ಯ ಮೈ ಪಿ ಮಾಷ್ಕೈ ಮಾಷ್ಕೈ ನ್ಯ ಅಪುರಾರಿ ಕೋರ ಅಚ್ಕ ಸಲೂದೋಸ್ ಕೈ ಸುಮಕ್ ತು ತಮಂತೆ ಮಪಿಕ 6:34